0: ಸಾಧಿಸಿ ಸಂಪುಟ ಕೈಗೊಂಡಂತಹ ಜಿಲ್ಲೆಯಲ್ಲಿ ಸಂವಿಧಾನ ಸಂಪೂರ್ಣವಾಗಿ ಸುಖವಾಗಿ ಗೊತ್ತಿರುವ ರಾಜ್ಯ ಮಾತ್ರ ಶುಕ್ರಗಳ ಬಸನ್ನು ಪರಿಸರ ಭಯ ನಿಶ್ಚಯವನ್ನು ಹಾಕಿದರು.
1: ಅದೇ ಸಾಕುಪುತ್ರ ಕೈಗೊಂಡ ದಿನ ಅವರು ಕೂಡ ಪರಿಸರಣಿ ರಾಜ್ಕುಮಾರ ಚಿತ್ರದುರ್ಗ ಸ್ವಚ್ಛ ಧ್ವನಿ ಭಯ ನಿಶ್ಚಯ
0: ಬಂದುಬಾರದು ಇಸ್ಕಿತ ಭಾಗವಹಿಸಿ ದೂರವನ್ನು ಪೂರ್ಣ ಕಾರ್ಯಕ್ರಮ ನೋಡಿದಾಗ ವಿಶಾಲು ಸರ್ಕಾರ ಸಫಲ ಭಾರತದಲ್ಲಿ ಜನತಾನೆ ಭಾಗವಹಿಸಿದ್ದು
1: ಸಾಧಾರಣ ಪ್ರಧಾನ ಸಾಕುಪುತ್ರ
2: ಸಂದೇಶ ರೇಡಿಯೋ ಪ್ರಭಾವ ಎಫ್ಎಂ ದ್ವಾರ ಜನಹಿತ ಸಂದೇಶ.

ಇಲಾಖೆ ಸಿದ್ದಾರ್ಥ ವೈದ್ಯ ತಳಿ ಮುಂಬೈನಲ್ಲಿರುವ ಅಕಾಡೆಮಿಕ್ ಸಮಾವೇಶಕ್ಕೆ ಕೇರಳ ಸಹಾಯಕ ಅಕಾಡೆಮಿಕ್ ದ್ವೀಕ್ಷ ಇಲಾಖೆ ದ್ವೀಕ್ಷ ಲಭ್ಯ.